0: ಹೇಳಿದರೆ ಚಲೇಸ್ಮೇಲೆ ಸನ್ನೆದೇಮ್ ಗುರು. ಗೋವಿಂದೆದು ಸದಾ ಸ್ನಾನಂ, ಗೋವಿಂದೆದು ಸದಾ ಜಪಂ, ಸದಾ ಗೋವಿಂದ ಕೀರ್ತನಂ.
1: ಶ್ಲೋಕಾಲು ವಿನ್ನಾರು ಕದಾ. ತರ್ವಾತ ದೀಕ್ಷಿತ ಅನ್ನಮಾಚಾರ ಕೀರ್ತನ ಪಾಡಡಾನಿಕಿ ಮನ ಮುಂದುಕು ವಸ್ತುಂದಿ. ಆಹ್ವಾನಿದ್ದಾಮಾ?
2: ಕಂಠಿ ಶುಕ್ರವಾರಮು ಗಡಿಯಲೇಡಿಂಟ ಅಂಟಿ ಅಲಮೇನ್ಮಂಗ ಅಣ್ಣನುಂಡೇ ಸ್ವಾಮಿ ಕಂಠಿ ಸೊಮ್ಮುಲನ್ನೇ ಕಡಬೆಟ್ಟಿ ಸೊಂಪು ತೋಗೋ ನಾಮು ಗಟ್ಟಿ ಕಮ್ಮನಿ ಕದಂಬಮು ಕಪ್ಪು ಪನ್ನೀರು

ಸಾಮ್ರಾಜ್ಯಾದಿ ತುಚ್ಛ ಸೌಖ್ಯ ಮುರುಗನು ಧರ್ಮ ಮಾರ್ಗ ವರ್ತಮನಗೂ ಸಾಟಿಯೇ. ಮಹೇಂದ್ರ ಸಮಾನ ಭೋಗಿಕೇನೋ ಶರಣಾಗದ ಸಂರಕ್ಷಣಾದಿ ಧರ್ಮ ಕಾರ್ಯಾಚರಣವು ಕಲಿಗಿನಂತ ಆನಂದವು ಸರ್ವಮು ಸಹ ಪರಿಪಾಲನ ನಡೆಸಬಿಡು ಕಲಗದು. ರಾಜ್ಯಪಾಲಕುಡು ಈ ಲೋಕವನ್ನು ಬುಜ್ಜುಡು, ಅದೀನು ಮನುಜುಡು ಚೇತನೆ ಧರ್ಮ ಪಥಕ ಉಭಯ ಲೋಕ ಬುಜ್ಜುಡು. ನಾವು ನಾ ಮನಮ್ಮನ ಧರ್ಮೇತರ ವೃತ್ತಿ ನೋಡ.

ಗದಿಗನ್ನದ ದೃಢ ತೆಗೆದ ತಿಟ್ಟೆ ಕತ್ತ ತಿಟ್ಟೆ ಕತ್ತ ಗದಿಗನ್ನದ ದೃಢ ತೆಗೆದ

ತಕ್ಕ ತಕ್ಕ ಭಿನ್ನ ಗಿಡ ಅನ್ನ ದಿನಗಳ ತಿರುಗಲ ನಂತರ ಧರ್ಮ ಕಟ್ಟಿ ಭಿನ್ನ ತಕ್ಕ ತಕ್ಕ ಭಿನ್ನ ತಕ್ಕ ತಕ್ಕ ಭಿನ್ನ ಧರ್ಮ ಕಟ್ಟಿ ಭಿನ್ನ ತಕ್ಕ ತಕ್ಕ ಭಿನ್ನ ಧರ್ಮ ಕಟ್ಟಿ ಭಿನ್ನ ತಕ್ಕ ತಕ್ಕ ಭಿನ್ನ ಧರ್ಮ ಕಟ್ಟಿ ಭಿನ್ನ ತಕ್ಕ ತಕ್ಕ ಭಿನ್ನ ಧರ್ಮ

ಕದ್ದಾಕಿತ್ತಕ್ಕಿತ್ತ ಧಾನ ಧಗಿತ್ತಕ್ಕಿತ್ತ ದಿನ್ ದಿನ್ ದಿನ್ ದಿನ್ ದಗಿತ್ತಕ್ಕಿತ್ತ ಘೇ ಘಂತರಾನ ದಗಿತ್ತಕ್ಕಿತ್ತ ಕತ್ತಕ್ಕಿತ್ತ ಘೇ ಘಂತರಾನ ದಗಿತ್ತಕ್ಕಿತ್ತ ಕತ್ತಕ್ಕಿತ್ತ ಘೇ ಘಂತರಾನ ದಗಿತ್ತಕ್ಕಿತ್ತ ಕತ್ತಕ್ಕಿತ್ತ ಘೇ ಘಂತರಾನ ದಗಿತ್ತಕ್ಕಿತ್ತ ಕತ್ತಕ